ಅರ ನವಗ್ರಹ ಶೇಷನಾಗ ಪೃಥ್ವೀದೇವಿ ಆಕಾಶ ನಿವಾಸಿನಿ ಸರ್ವಾರಿಷ್ಟ ಶಮನಂ ಕುರು ಸ್ವಾಹ. ಆಯುರಾರೋಗ್ಯಮೈಶ್ವರ್ಯಂ ವಿತ್ತಂ ಜ್ಞಾನಂ ಯಶೋಬಲಂ ನಾಭಿಮಾತ್ರೆ ಜಲೆ ಸ್ಥಿತ್ವಾ ಸಹಸ್ರ ಪರಿಸಂಖ್ಯೆಯ ಜಪೇತ್ ಕವಚಮಿದಂ ನಿತ್ಯಂ ವಾಚಾಂ ಸಿದ್ಧಿರ್ ಭವೇತ್ ತತ್ತಃ ಅನೇಕ ವಿಧಿನಾ ಭಕ್ತ್ಯಾ ಕವಚ ಸಿದ್ಧಿಶ್ಚ ಜಾಯತೆ ಶತಮಾವರ್ತಯೇದತ್ಸು ಮುಚ್ಯತೆ ನಾತ್ರ ಸಂಶಯಃ ಸರ್ವವ್ಯಾಧಿ ಭಯಸ್ಥಾನೇ ಮನಸಾಸ್ಯತು ಚಿಂತನಂ ರಾಜಾನುವಶತಾಂ ಯಾಂತಿ ಸರ್ವಕಾಮಾರ್ಥ ಸಿದ್ಧಯೇ ಅನೇನ ಯಥಾಶಕ್ತಿ ಪಾಠೇನ ಶಾಬರೀ ದೇವಿ ಪ್ರಿಯತಾಂ ಮಮ ಶುಭಂ ಭವತು. ನವನಾಥ ಸಿದ್ಧ ಮಂತ್ರ. ಓಂ ನಮೋ ಸಿದ್ಧನವಂ ಅಂಗುಷ್ಠಾಯ ನಮಃ ಮುಖಾಯ ನಮೋ ನಮಃ ಸೀರ ಬ್ರಹ್ಮ ಧುಧುಕ್ಕಾರ ಶೀರಸೆ ಬ್ರಹ್ಮ ತನಂ ತನಂ ತನಂ ನಮೋ ನಮಃ. ಓಂ ಹ್ರಾಂ ದ್ರಾಂ ಚೈತನ್ಯ ದತ್ತಾತ್ರೇಯ ಗೋರಕ್ಷಾಯ ಸಿದ್ಧಾಯ ನಮಃ. ಹೇ ನವನಾಥಾಂಚೆ ಪರಂಪರಾಗತ ಸಿದ್ಧ ಮಂತ್ರ ಆಹೇತ್. ಶಾಬರಿ ಕವಚ ಪಾಠ ಕೇಲ್ಯಾನಂತರ ನವನಾಥಾಂಚೆ ಸ್ಮರಣ ಕರಾವೆ, ಶ್ಲೋಕ ಮನಾವಾ, ತನ್ನಾ ನಮಸ್ಕಾರ ಕರುನ್ ವರಿಲ ಮಂತ್ರ ಮನಾವೇತ್. ನಾಥಾಂಚ್ಯಾ ಕೃಪೇನೆ ಇಚ್ಛಿತ್ ಕಾರ್ಯ ಸಿದ್ಧಿ ಹೋಯಿಲ್, ಕಲ್ಯಾಣ ಹೋಯಿಲ್. ಕಾಹಿ ಮಹತ್ವಾಚೆ ಶಾಬರಿ ಮಂತ್ರ. ಧನಪ್ರಾಪ್ತಿಸಾಠಿ

0: ಗಗ ದೇವರ ದೇವ ಆತ ಕೈಮಿ ತರು ಆತ ಕುಲಲ ಸಾಕು ಭಯ ಭಯ ಭಯ ಅರೆ ಬಿಂತು ತಾವಲ ರ ಬಿಂತು ತಾವಲ ರ ಬಿಂತು ತಾವಲ ಹೋ
1: ಮಹಾರಾಜ ಮಹಾರಾಜ ಕಾಯ ಝಾಲಕ ಏಕೈಕಿ
0: ಕಾಮ ಕ್ರೋಧ ಬಿಂತು ತಾವಲ
1: ಅರೆ ಅರೆ
0: ತಮ ಘಾಮ ಅಂಗಾಶಿ ಆಲಾ
1: ಮಹಾರಾಜ
0: ತ್ಯಾನೆ ಮಾಧಾ ಪ್ರಾಣ ಚಾಲಿಲ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ ದೇವರ ದೇವಾಯ ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಮನುಷ್ಯ ಇಂಗಳಿ ಅತಿ ದಾರುಣ
1: ಹಾ ಹಾ ಮಂಡ್ಯ ಅತಿ ದಾರುಣ
0: ದಾರುಚಾ ಇಂಗಳಿಚಾ ಕಾಯ ಸಂಬಂಧ ನಾಯ ದಾರುಣ ಮಂಜೆ ಭಯಂಕರ
1: ಹಾ ಭಯಂಕರ ಮಂಜೆ ತೋ ಅಭ್ಯಂಕರ ಗ
0: ಅಭ್ಯಂಕರಚಾ ಹಿ ಸಂಬಂಧ ನಾಯ ಅಭ್ಯಂಕರ ನವೇ ಭಯಂಕರ ಮಂಜೆ ಅತಿ ಭಯಂಕರ
1: ಅತಿ ಭಯಂಕರ ಮಂಜೆ
0: ಖೂಬ್ ಭಯಂಕರ
1: ಅನ್ ಖೂಬ್ ಭಯಂಕರ ಮಂಜೆ
0: ಮೈಂದಾಳ ಭಯಂಕರ
1: ಅನ್ ಮೈಂದಾಳ ಭಯಂಕರ ಮಂಜೆ
0: ತುಸೆ ದಾತ್ ಪಾಡಲ್ಯಾವ ಜೆವಡಾ ತ್ರಾಸ ಹೋಯ್ ತೆವಡ ಭಯಂಕರ
1: ಬಾಪ್ರೆ
0: ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನ್ನ
1: ತಿನ್ನ ಮಂಜೆ ತ್ಯಾ ಖಾಯಚಾಳಿತ್ಲ್ಯಾ ಗಂಗಿನ
0: ಏ ಗಂಗಿಚಾ ಇತ ಕಾಯ ಸಂಬಂಧ
1: ಮಗ ತ್ಯಾ ರಂಗಿನ
0: ಕುಣಾಚಾಹಿ ಸಂಬಂಧ ಆಯ್ತು ತಿನ್ನ ಮಂಜೆ ತ್ಯಾ ಇಂಗಳಿನ
1: ತ್ಯಾ ಇಂಗಳಿನ ಮಹಾರಾಜ ಇಂಗಳಿ ಮಂಜೆ
0: ಮೋಠಾ ವಿಂಚು
1: ಮೋಠಾ ವಿಂಚು ಅಂದಾಜೆ ಕೆವಡಾ
0: ತುಜಾ ಎವಡಾ ಮನುಷ್ಯ ಇಂಗಳಿ ಅತಿ ದಾರುಣ ಮದನಾಂಗ ಮಾರಿಲಾ ತಿನನ್ ಸರ್ವಾಂಗಿ ವೇದನಾ ಜಾಣ ತ್ಯಾ ಇಂಗಳಿಚಿ ಅರವಿಂತು ತಾವಲ
1: ಮಹಾರಾಜ
0: ಅರವಿಂತು ತಾವಲ
2: ಮಹಾರಾಜ
0: ದೇವರ ದೇವಾಯಿ ತರು ಕುಟಮಿ ದಾವು ಅದಾಯೋ ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಹೋ ಯಾ ವಿಂಚವಾಲ ಉತಾರ
1: ಉತಾರ ಗಂಡ ದೋರ ದುಪಾರ್ತಿ ಆರತಿ ಪಂಚಾರತಿ ವಾಜಂತ್ರಿ ಸಂತ್ರಿ ಮಂತ್ರಿ
0: ಅಸಲಾ ಉತಾರ ಚಾಲತ್ ನಾಹಿ
1: ಮಗ ಏ ಗರಂ ಗರಂ ಪಾವಶೇರ್
0: ಕಾಯ್ದೆ
1: ದೂಧ ದೂಧ
0: ಅಸಲಾ ಹಿ ಉತಾರ ಚಾಲತ್ ನಾಹಿ ಯಾ ವಿಂಚವಾಲ ಉತಾರ ತಮೋ ಗುಣ ಮಾಗೆ ಸಾರಾ
1: ತಂಬಾಕು ಅಣಿ ಚುನಾ ಖಾಯ್ಚ ಮಾಗ ಸಾರಾ
0: ಏ ತಂಬಾಕು ಚುನೆ ಕಾಯ್ ಕಾಮ ಇತ ತಮೋ ಗುಣ ಮಂಜೆ ಕಾಯ್ ತಮೋ ಗುಣ ಮಂಜೆ ಗರ್ವಾನ ಜರ ಛಾತಿಚಾ ಫುಗಾ ಫುಗಲಾ ಸೇಲ್ ತರ ಪಿನ್ ಲಾವ್ನ್ ಥೋಡಿಸಿ ಹವಾ ಕಮಿ ಕರಾ
1: ಮೀ ಮಾರ್ತೋ ಪಿನ್ಸ್
0: ಯಾ ವಿಂಚವಾಲ ಉತಾರ ತಮೋ ಗುಣ ಮಾಗೆ ಸಾರ ಸತ್ವ ಗುಣ ಲಾವ ಅಂಗಾರ ನಿಮಿಂಚು ಇಂಗ್ಳಿ ಉತ್ತರೇ ಝರ ಝರ ಅರವಿಂತು ಸಾವಲ
1: ಮಹಾರಾಜ್
0: ಅರವಿಂತು ಸಾವಲ ಕುಣಾಲ ಸಾಂಗು ಅರವಿಂತು ತಾವಲ ಅರವಿಂತು ತಾವಲ ಅರವಿಂತು ತಾವಲ ಹೋ ಸತ್ಯ ಉತಾರ ಏವನ
1: ಅಲಗ
0: ಸತ್ಯ ಉತಾರ ಏವನ ಅವಘಾ ಸಾರಿಲ ತಮೋ ಗುಣ
1: ಬರ ಜಾಲ
0: ಕಿಂಚಿತ ರಾಹಿಲಿ ಫುಣ ಫುಣ
1: ಅಜೂನ್ ರಾಹಿಲಿ
0: ಶಾಂತ ಕೇಳಿ ಜನಾರ್ದನೆ ಪುಂಡಲಿ ಕವರದ ಶ್ರೀ ಜ್ಞಾನದೇವ್ ಪಂಢರಿನಾಥ್ ಮಹಾರಾಜ್ ಕಿ ಜಯ.
3: श्रोते हो, आता आपण ऐकूया जगदीश खेबुडकर यांची गीतरचना. संगीत आहे नंदू होनप यांचं आणि स्वर आहे अजित कडकडे यांचा.